fasuomi ye niso enkuo nu a etutu wo nu a akwenkwa ye basa wo bekwa ye bema obia visa enso wo nkwa ye mawo enkuo na etutu wo nu a oba nimonyamfo oho fefefe enso obia mpo emusa ho se wo ye for say and not for myself and not for yourself